ಅಕರದ ಚತುರಾಹ ನವನ್ ತ್ವಷ್ಟೂಃ ನಿಃಕೃತಮಿತಿ ನಿಃಕೃತಂ ತ್ವಷ್ಟುರ್ದೇವಸ್ಯ ದೇವಸ್ಯ ನಿಷ್ಕೃತಂ ದೇವಸ್ಯ ನಿಷ್ಕೃತಂ ತ್ವಷ್ಟುರ್ದೇವಸ್ಯ ನಿಃಕೃತಮಿತಿ ನಿಃಕೃತಂ ನವನ್ ತ್ವಷ್ಟೂಃ ಅಕರತ ಚತುರಾಹ.

0: ಅನಂತರಿಕ್ಷಮಗಂಜಜ್ಞಸ್ತೋ ಮಾದ್ರವೀ ನಮಷ್ಟು ಪಿತೃನ್ಪೃಥಿವೀಮಗಂಜಜ್ಞಸ್ತೋ ಮಾದ್ರವೀ ನಮಷ್ಟು ಯಂಕಂಚ ಲೋಕಮಗಂಜಜ್ಞಸ್ತೋ ಮೇ ಭದ್ರಮಾಭೂತ್ ಇತಿ ನವಮೋಧ್ಯಾಯಃ. ಓಂ
1: ಓಂ ನಮಃ ಶಿವಾಯ.
2: You are listening to Shaivam.org Radio, the 24/7 spiritual channel from Shaivam.org.
1: Om Namah Shivaya.

ಸಂಸ್ಥಾಪಕರೋರ್ಜಾತರಿತ್ರತಃ ಶನ್ನೋ ಭವಂತು ವಾಜಿನೋ ಹವೇಷು ದೇವತಾ ತಾಮಿತದ್ರಾವಸ್ವರ್ಕಾಃ ಜಂಭಯಂತೋ ಹಿಂಬೃಕಗ್ಗೇ ರಕ್ಷಾ ಅಗ್ನೇ ಸಿಸನೇ ಯಸ್ಮದ್ಯೂಯ

ಪಾಯ ದೈತ್ಯಚಕ್ರವಿಮರ್ದಿನೇ ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣಹಿತಾಯ ಚ ಸಹಸ್ರಮೂರ್ತಯೇ ತುಭ್ಯಂ

ರುದ್ರಾಯ ಬ್ರಹ್ಮಣೇ ಬ್ರಹ್ಮರೂಪಿಣೇ ದೇವಾ ಊಚುಹು ನಮಃ ಸರ್ವಾತ್ಮನೇ ತುಭ್ಯಂ.

ಶಾಂತಂ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃಶ್ರವಣಘ್ರಾಣಂ ತ್ವಾಂ ನಮಾಮಿ ಚ ಸರ್ವತಃ.

ಭವಾಧ್ಯಕ್ಷಂ ಸತ್ಯಂ ಶಿವಮನುತ್ತಮಂ ಕೋಟಿಭಾಸ್ವರ ಸಂಕಾಶಂ ತ್ವಾಂ ನಮಾಮಿ ಚ ಸರ್ವತಃ ವಿಶ್ವದೇವಮನಾದ್ಯಂತಂ ಷಟ್ತ್ರಿಂಶತ್ ಕಮನೀಶ್ವರಂ ಪ್ರವರ್ತಕಂ ಚ ಸರ್ವೇಷಾಂ ತ್ವಾಂ ನಮಾಮಿ ಚ ಸರ್ವತಃ ಪ್ರವರ್ತಕಂ ಚ ಪ್ರಕೃತೇಃ ಸರ್ವಸ್ಯ ಪ್ರಪಿತಾಮಹಂ ಸರ್ವವಿಗ್ರಹಮೀಶಂ ಹಿ ತ್ವಾಂ ನಮಾಮಿ ಚ ಸರ್ವತಃ ಏವಂ ವದಂತಿ ವರದಂ ಸರ್ವಾವಾಸಂ ಸ್ವಯಂಭುವಂ ಶ್ರುತಯ ಶ್ರುತಿಸಾರಜ್ಞಂ ಶ್ರುತಿಸಾರವಿದಶ್ಚ ಯೇ ಅದೃಶ್ಯಮಸ್ಮಾಭಿರನೇಕಭೂತಂ ತ್ವಯ

ಯಾಮ್ ಇಂದ್ರಶ್ಚ ಮರುತಶ್ಚಕ್ರಯಾಯೋಪೋತ್ಥಿತಃ ಅಸೂರಃ ಪಂಯಮಾ ಆನೋ ಮಿತ್ರಃ ಕ್ರೀತಃ ವಿಷ್ಣುಶಿಪಿ

ನಂತರಿಕ್ಷಮಗಂಜಜ್ಞಸ್ತೋ ಮಾದ್ರವೀನಮಷ್ಟು ಪಿತೃನ್ ಪೃಥಿವೀಮಗಂಜಜ್ಞಸ್ತೋ ಮಾದ್ರವೀನಮಷ್ಟು ಯಂಕಂಚ ಲೋಕಮಗನ್.

ಸ್ಪರ್ಜಾತರಿತ್ರತಃ ಶನ್ನೋ ಭವಂತು ವಾಜಿನೋ ಹವೇ ಏಷು ದೇವತಾ ತಾಮಿತದ್ರಾವಸ್ವರ್ಕಾಃ ಜಂಭಯಂತೋ ಹಿಂಬೃಕಗ್ಞೆ ರಕ್ಷಾ ಆಜ್ಞೆ ಸಿಸನೇಂ ಯಸ್ಮದ್ಯೂಯವನ್ನಮೀವಾಃ ತೇನೋ ಅರ್ವಂತೋ ಹವನಶ್ರುತೋ ಹವಂ ವಿಶ್ವೇ ಶೃಣ್ವಂತು ವಾಜಿನೋ ಮಿತದ್ರಾವಃ ಸಹಸ್ರಸಾ ಮೇಧಸಾ ಆತಾ ಇವತ್ಮನಾ ಮಹೋ ಯೇ ಧನಜ್ಞೆ ಸಮಿಥೇಷು ಜಭ್ರಿರೆ ವಾಜೇ ವಾಜೇವತ ವಾಜಿನೋ ನೋಧನೇಷು ವಿಪ್ರಾ ಅಮೃತ ಋತಜ್ಞಾಃ ಅಸ್ಯ ಮಧ್ವಃ ಪಿಬತ ಮಾದಯಧ್ವನ್ ತೃಪ್ತಾಯಾ ಆತ ಪಥಿಭಿರ್ದೇವಯಾನೈಃ ಆ ಮಾ ವಾಜಸ್ಯ ಪ್ರಸವೋ ಜಾಗಮ್ಯಾದೇಮೇದ್ಯಾ ವಾ ಪೃಥಿವೀ ವಿಶ್ವರೂಪೇ ಆ ಮಾಗಂತಂ ಪಿತರ ಮಾತರ ಯುವ ಮಾ ಸೋಮೋ ಅಮೃತತ್ವಾಯ ಗಮ್ಯಾತ್ ವಾಜಿನೋ ವಾಜಜಿತೋ ವಾಜಜ್ಞ ಸಸೃವಾಜ್ಞ ಸಹ ಬೃಹಸ್ಪತೇ

ಅನುಜ್ಜೇಶಂ ವಿಷ್ಣು ಸ್ತ್ರಿಯಕ್ಷರೇಣ ತ್ರೀಣಿ ಮಾನ್ ಲೋಕಾನುದಾಜಯತ್ತಾನುಜ್ಜೇಶಜ್ಞ ಸೋಮಶ್ಚತುರಕ್ಷರೇಣ ಚತುಷ್ಪದಃ ಪಶೂನುದಾಜಯತ್ತಾನುಜ್ಜೇಶಂ ಪೂಷಾ ಪಂಚಾಕ್ಷರೇಣ ಪಂಚಾಋತೂನುದಾಜಯತ್ತಾನುಜ್ಜೇಶಜ್ಞ ಸವಿತಾ ಶಲಕ್ಷರೇಣ ಶಲೃತೂನುದಾಜಯತ್ತಾನುಜ್ಜೇಶಂ ಮರುತಃ ಸಪ್ತಾಕ್ಷರೇಣ ಸಪ್ತಗ್ರಾಮ್ಯಾನ್ ಪಶೂನುದಾಜಯಜ್ಞಸ್ತಾನುಜ್ಜೇಶಂ ಬೃಹಸ್ಪತಿರಷ್ಟಾಕ್ಷರೇಣ ಗಾಯತ್ರೀಮುದಾಜಯತ್ತಾಮುಜ್ಜೇಶಂ ಮಿತ್ರೋಣವಾಕ್ಷರೇಣ ತ್ರಿವೃತಜ್ಞಸ್ತೋಮುದಾಜಯತ್ತಮುಜ್ಜೇಶಂ ವರುಣೋ ದಶಾಕ್ಷರೇಣ ವಿರಾಜಮುದಾಜಯತ್ತಾಮುಜ್ಜೇಶಂ ಇಂದ್ರ ಏಕಾದಶಾಕ್ಷರೇಣ ತ್ರಿಷ್ಟುಭಮುದಾಜಯತ್ತಾಮುಜ್ಜೇಶಂ ವಿಶ್ವೇ ದೇವಾದ್ವಾದಶಾಕ್ಷರೇಣ ಜಗಾತಿ ಮುದಾಜಯಜ್ಞಸ್ತಾಮುಜ್ಜೇಶಂ ವಸಾವಸ್ತ್ರಯೋದಶಾಕ್ಷರೇಣ ತ್ರಯೋದಶಗ್ಯಸ್ತೋಮುದಾಜಯಜ್ಞಸ್ತಾಮುಜ್ಜೇಶಜ್ಞ ರುದ್ರಾಶ್ಚತುರ್ದಶಾಕ್ಷರೇಣ ಚತುರ್ದಶಗ್ಯಸ್ತೋಮುದಾಜಯಜ್ಞಸ್ತಾಮುಜ್ಜೇಶಂ ಆದಿತ್ಯಃ ಪಂಚಾದಶಾಕ್ಷರೇಣ ಪಂಚದಶಗ್ಯಸ್ತೋಮುದಾಜಯಜ್ಞಸ್ತಾಮುಜ್ಜೇಶಮದೀತಿ ಷೋಳಶಾಕ್ಷರೇಣ ಷೋಳಶಗ್ಯಸ್ತೋಮುದಾಜಯತ್ತಾಮುಜ್ಜೇಶಂ ಪ್ರಜಾಪತಿಃ ಸಪ್ತದಶಾಕ್ಷರೇಣ ಸಪ್ತದಶಗ್ಯಸ್ತೋಮುದಾಜಯತ್ತಾಮುಜ್ಜೇಶಂ ಇತಿ ದಶಮೋ

ಪಾಪಾಯ ಮಹಾನರಕಹಾರಿಣೇ ಪಾಪಾಪಹಾರಿಣೇ ತುಭ್ಯಂ ನಮೋ ವೃಷಭವಾಹನ ಕ್ಷಣಾದಿಕಾಲರೂಪಾಯ ಸ್ವಭಕ್ತಬಲದಾಯಿನೇ ನಾನಾರೂಪಾಯ ರೂಪಾಯ ದೈತ್ಯಚಕ್ರವಿಮರ್ದಿನೇ ನಮೋ ಬ್ರಹ್ಮಣ್ಯದೇವಾಯ ಗೋಬ್ರಾಹ್ಮಣಹಿತಾಯ ಚ ಸಹಸ್ರಮೂರ್ತಯೇ ತುಭ್ಯಂ ಸಹಸ್ರಾವಯವಾಯ ಚ ಧರ್ಮರೂಪ

ಸಿ ಗ್ರಹಾಣಾಂ ತ್ವಂ ರವಿರ್ಮತಃ ಸತ್ಯಲೋಕೋಸಿ ಲೋಕಾನಾಂ ಸರಿತಾಂ ದ್ಯುಸರಿತ್ ಭವಾನ್ ಶ್ವೇತವರ್ಣೋಸಿ ವರ್ಣಾನಾಂ ಸರಸಾಂ ಮಾನಸಂ ಸರಃ ಶೈಲಾನಾಂ ಗಿರಿಜಾತಾತಃ ಕಾಮಧುಕ್ ತ್ವಂ ಚ ಗೋಷುಃ ಕ್ಷೀರೋದಧಿಸ್ತು ಸಿಂಧೂನಾಂ ಧಾತೂನಾಂ ಹಾಟಕೋ ಭವಾನ್ ವರ್ಣಾನಾಂ ಬ್ರಾಹ್ಮಣೋಸಿ ತ್ವಂ ನೃಣಾಂ ರಾಜಾಸಿ ಶಂಕರ ಮುಕ್ತಿಕ್ಷೇತ್ರೇಷು ಕಾಶೀ ತ್ವಂ ತೀರ್ಥಾನಾಂ ತೀರ್ಥರಾಡ್ ಭವಾನ್ ಉಪಲೇಷು ಸಮಸ್ತೇಷು ಸ್ಫಟಿಕಸ್ತ್ವಂ ಮಹೇಶ್ವರ ಕಮಲಸ್ತ್ವಂ ಪ್ರಸೂನೇಷು ಶೈಲೇಷು ಹಿಮವಾಂಸ್ತಥಾ ಭವಾನ್ ವಾಗ್ವ್ಯವಹಾರೇಷು ಭಾರ್ಗವಸ್ತ್ವಂ ಕವಿಷ್ವಪಿ ಪಕ್ಷಿಷ್ವೇವಾಸಿ ಶರಭಃ ಸಿಂಹೋ ಹಿಂಸ್ರೇಷು ಸಮ್ಮತಃ ಸಾಲಗ್ರಾಮ ಶಿಲಾ ಚ ತ್ವಂ ಶಿಲಾಸು ವೃಷಭಧ್ವಜ ಪೂಜ್ಯ ರೂಪೇಷು ಸರ್ವೇಷು ನರ್ಮದಾ ಲಿಂಗಮೇವ ಹಿ ನಂದೀಶ್ವರೋಸಿ ಪಶುಷು ವೃಷಭಃ ಪರಮೇಶ್ವರ ವೇದೇಶೂಪನಿಷದ್ರೂಪಿ ಯಜ್

ಸಭಾಧ್ಯಕ್ಷಂ ಸತ್ಯಂ ಶಿವಮನುತ್ತಮಂ ಕೋಟಿಭಾಸ್ವರ ಸಂಕಾಶಂ ತ್ವಾಂ ನಮಾಮಿ ಚ ಸರ್ವತಃ ವಿಶ್ವದೇವಮನಾದ್ಯಂತಂ ಷಟ್ತ್ರಿಂಶತ್ ಕಮನೀಶ್ವರಂ ಪ್ರವರ್ತಕಂ ಚ ಸರ್ವೇಷಾಂ ತ್ವಾಂ ನಮಾಮಿ ಚ ಸರ್ವತಃ ಪ್ರವರ್ತಕಂ ಚ ಪ್ರಕೃತೇಃ ಸರ್ವಸ್ಯ ಪ್ರಪಿತಾಮಹಂ ಸರ್ವವಿಗ್ರಹಮೀಶಂ ಹಿ ತ್ವಾಂ ನಮಾಮಿ ಚ ಸರ್ವತಃ ಏವಂ ವದಂತಿ ವರದಂ ಸರ್ವಾವಾಸಂ ಸ್ವಯಂಭುವಂ ಶ್ರುತಯ ಶ್ರುತಿಸಾರಜ್ಞಂ ಶ್ರುತಿಸಾರವಿದಶ್ಚ ಯೇ ಅದೃಶ್ಯಮಸ್ಮಾಭಿರನೇಕಭೂತಂ ತ್ವಯಾ

0: ವ್ಯಾಖ್ಯಾನಕ್ಕೆ ತಂತೇನೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದಾವಿಭಾಗಿನೇ ವ್ಯೋಮವದ್ ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ.
1: ಓಂ ನಮಃ ಶಿವಾಯ. ಯು ಆರ್ ಲಿಸನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್.
2: ಓಂ ನಮಃ ಶಿವಾಯ.